0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ಹಾಡಿದ್ದಾರೆ ವಿದ್ಯಾಭೂಷಣ, ರಚನೆ ಪುರಂದರದಾಸರು. Welcome to today's devotional music program. Dear listeners, in the beginning, let us listen to Gajamukhane Siddhidayakane Vandipisharano, written by Purandaradasa, sung by Dr. Vidyabhushana.

ಎಚ್ಕೆ ನಾರಾಯಣ ಅವರ ದನಿಯಲ್ಲಿ ಕೇಳಿ ಶರಣೆಂಪಿ ಗುರುರಾಯಸ್ವಾಮಿ, ರಚನೆ ಮಹಿಪತಿದಾಸರು. ಎಚ್ಕೆ ನಾರಾಯಣ ಪ್ರೆಸೆಂಟಿಂಗ್ ಶರಣೆಂಬೆ ಗುರುರಾಯಸ್ವಾಮಿ, ರಿಟನ್ ಬೈ ಮಹಿಪತಿದಾಸ.

ಭಕ್ತ ಜನಪಾಲಕ ಭಕ್ತಿ ಸುಖದಾಯಕ ವಿಜಯದಾಸರ ರಚನೆ ಹಾಡಿದ್ದಾರೆ ಆರ್ ಎನ್ ತ್ಯಾಗರಾಜನ್. ಭಕ್ತ ಜನಪಾಲಕ ಭಕ್ತಿ ಸುಖದಾಯಕ ರಿಟನ್ ಬೈ ವಿಜಯದಾಸ ಸಂಗ್ ಬೈ ಆರ್ ಎನ್ ತ್ಯಾಗರಾಜನ್.

ಉಮಾ ಬಿ ಮೋನಿ ಅವರ ಸ್ವರದಲ್ಲಿ ಈಗ ಪುರಂದರದಾಸರು ಬರೆದಿರುವ ರಾಮ ಮಂತ್ರವ ಜಪಿಸೋ ಏ ಮನುಜ. ಉಮಾ ಬಿ ಮೋನಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ರಾಮ ಮಂತ್ರವ ಜಪಿಸೋ ಏ ಮನುಜ.

ಪುರಂದರದಾಸರ ಮತ್ತೊಂದು ರಚನೆ. ದನಿಯಾಗಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ. ಪಾಲಿಸೆಮ್ಮ ಮುದ್ದು ಶಾರದೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಾಂಗ್ ಬೈ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ. ಪಾಲಿಸೆಮ್ಮ ಮುದ್ದು ಶಾರದೆ.

ನೀಕಿ ಮೂಕನ ಜೋಗುರುವೆ ಜಗನ್ನಾಥದಾಸರ ರಚನೆ ಹಾಡಿದ್ದಾರೆ ಉಮಾ ಭೀಮೋನಿ. ಉಮಾ ಭೀಮೋನಿ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಜಗನ್ನಾಥದಾಸ ಏಕೆ ಮೂಕನಾದ್ಯೋ ಗುರುವೇ.

ಬಸವಣ್ಣನ ವಚನ ಗಾಯನ ಎಸ್ ಶಂಕರ್. ಕಲ್ಲನಾಗರ ಕಂಡರೆ ಹಾಲನೆರೆಯೆಂಬರು, ಕಲ್ಲನಾಗರ ಕಂಡರೆ ಹಾಲೆರೆನೆಂಬರು. ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ಎಸ್ ಶಂಕರ್.

ನಾಗನಂದಿನಿ ವಿಶ್ವನಾಥ್ ಅವರ ಸ್ವರದಲ್ಲಿ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ರಚನೆ ಸರ್ಪಭೂಷಣ ಶಿವಯೋಗಿ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ರಿಟನ್ ಬೈ ಸರ್ಪಭೂಷಣ ಶಿವಯೋಗಿ, ಸಂಗ್ ಬೈ ನಾಗನಂದಿನಿ ವಿಶ್ವನಾಥ್.

ಪುರಂದರದಾಸರು ಬರೆದಿರುವ ಇದು ಏನಾಂಗ ಮೋಹನಾಂಗ ಹಾಡಿದ್ದಾರೆ ಲಕ್ಷ್ಮೀ ವರುಣ್. ಲಕ್ಷ್ಮೀ ವರುಣ್ ರೆಂಡರಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಇದು ಏನಾಂಗ ಮೋಹನಾಂಗ.

0: ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashvani Bengaluru, Anytime, Indie Music. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸೀತಾಲಕ್ಷ್ಮಿ ವೆಂಕಟೇಶನ್. ಭಾಗವಹಿಸುವ ವಿದ್ಯಾರ್ಥಿನಿ ಚಿತ್ರಾ ಶ್ರೀಕೃಷ್ಣ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಅಮ್ಮ. ಎಲ್ಲ ಪಾಠ ಮಾಡಿದೆಯಾ?
1: ಹಾಂ,
2: ಪೂರ್ತಿ ಹಾಡು ಹಾಡ್ಬಿಡು. ಇವತ್ತು ಸ್ವಲ್ಪ ನೆರವಳ ಸ್ವರ ಹಾಡಿ ತೋರಿಸ್ತೇನೆ.
1: ಸರಿ.

0: ಇವಾಗ ಒಂದೊಂದು ಕೃತಿಗಳಲ್ಲೂ ನೆರವಲು ಮಾಡೋ ಕೆಲವು ಜಾಗಗಳಿರುತ್ತೆ, ಅಲ್ಲೇ ಮಾಡಿದ್ರೇ ಅದು ಸರಿಯಾಗಿರುತ್ತೆ. ಎಲ್ಲೆಲ್ಲೋ ಜನವಲು ಮಾಡಿದ್ರೆ ಸರಿಯಾಗಿರಲ್ಲ. ಇದರೊಳಗೆ ಪಂಚಾಕ್ಷರ ಮಂತ್ರ ಸ್ವರೂಪಂ
1: ಸರ್.

0: ಚೆನ್ನಾಗಿ ಪಾಠ ಮಾಡಿಕೊಂಡು ಹಾಡಿ
1: ಸರ್.
0: ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಹೇಳಿಕೊಟ್ಟವರು ಸೀತಾಲಕ್ಷ್ಮಿ ವೆಂಕಟೇಶನ್, ಭಾಗವಹಿಸಿದ ವಿದ್ಯಾರ್ಥಿನಿ ಚಿತ್ರಾ ಶ್ರೀಕೃಷ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯಿ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
4: ಲಿಸನ್ ಟು ಹಿಂದೂಸ್ತಾನಿ ಶೆಹನಾಯಿ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ರಾಗ್ ನಟ್ ಭೈರವ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯಿ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪವರ್ಟಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಯಕ್ಷ ಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಮಯಾಸ್ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

ಈ ಸಂಚಿಕೆಯಲ್ಲಿ ಬಿಲಹರಿ, ಬೇಗಡೆ, ಭೈರವಿ ಹಾಗೂ ಮಧ್ಯಮಾವತಿ ರಾಗಗಳನ್ನು ಯಕ್ಷಗಾನ ಸಂಗೀತದಲ್ಲಿ ಕೇಳೋಣ. ಮೊದಲಿಗೆ ಬಿಲಹರಿ ರಾಗ. ಇದು 29ನೆಯ ಮೇಳಕರ್ತ ಧೀರಶಂಕರಾಭರಣ ಜನ್ಯರಾಗ. ಸಂತೋಷ, ಧೈರ್ಯ, ಉತ್ಸಾಹ ಭಾವಗಳನ್ನು ಉದ್ದೀಪಿಸುವಂತಹುದು. ದೇಶಾಕ್ಷಿ ರಾಗಕ್ಕೆ ಹತ್ತಿರ ಎನಿಸುವ ಈ ರಾಗವು ಉತ್ತರಾದಿಯ ಅಲಯ್ಯ ಬಿಲಾವಲ್ ರಾಗ.

ಇನ್ನು ಬೇಗಡೆ ರಾಗವನ್ನು ಕೇಳೋಣ. ಇದು 29ನೆಯ ಧೀರಶಂಕರಾಭರಣದ ಜನ್ಯ ರಾಗ, ವಕ್ರ ಷಾಡವ ಸಂಪೂರ್ಣ ರಾಗ, ಗಮಕ ಪ್ರಧಾನವಾಗಿರುವ ಅರ್ವಾಚೀನ ರಾಗ, ಸಾರ್ವಕಾಲಿಕವಾಗಿದ್ದು ರಕ್ತಿರಾಗ.

ಇನ್ನು ಮುಂದೆ ಭೈರವಿ ರಾಗದ ಚಲುವನ್ನು ಕೇಳೋಣ. ಭೈರವಿಯು ಇಪ್ಪತ್ತನೆಯ ಮೇಳ ನಟಭೈರವಿ ಜನ್ಯರಾಗ. ಸರ್ವಸ್ವರವೂ ಗಮಕದ ಪಲುಕುಗಳಿಗೆ ಆಸ್ಪದವಿತ್ತು, ಸಾರ್ವಕಾಲಿಕ ರಾಗವೆನಿಸಿದೆ. ಪ್ರಾಚೀನ ಗ್ರಂಥಗಳಲ್ಲಿ ಭೈರವಿಯ ಉಲ್ಲೇಖವಿರುವುದು ಗಮನಾರ್ಹ. ಕರುಣ, ಶೃಂಗಾರ, ವೀರ ಭಾವಗಳನ್ನು ಉದ್ದೀಪಿಸಬಲ್ಲ ಈ ರಾಗವು ಮೊದಲು ಉಪಾಂಗ ರಾಗವಾಗಿದ್ದು ಎರಡು ಶತಮಾನಗಳಿಂದೀಚೆಗೆ ತೀವ್ರ ದೈವತದೊಂದಿಗೆ ಸೇರಿಕೊಂಡು ಭಾಷಾಂಗ ರಾಗವಾಗಿದೆ ಎಂದು ವಿದ್ವಾಂಸರ ಮತ.

ಮುಂದೆ ಮಧ್ಯಮಾವತಿಯ ಸೊಗಸನ್ನು ಸವಿಯೋಣ. ಇದು 22ನೆಯ ಕರಹರ ಪ್ರಿಯ ಮೇಳಜನ್ಯ ರಾಗ, ಔಡವ ಉಪಾಂಗ ರಾಗ. ಮಂಗಳಕರವಾದುದರಿಂದ ಎಲ್ಲ ಕಾಲದಲ್ಲೂ ಇದನ್ನು ಹಾಡಬಹುದು. ಮುಕ್ತಾಯಕ್ಕೆ ಮಧ್ಯಮಾವತಿ ಎಂಬ ರೂಢಿ ಮಾತಿನಂತೆ ಕೊನೆಯಲ್ಲಿ ಈ ರಾಗವನ್ನು ಹಾಡುವ ಕ್ರಮವಿದೆ. ಇದು ಮೊದಲು ಮಧ್ಯಮ ಗ್ರಾಮದಿಂದ ಹುಟ್ಟಿದ ರಾಗವೆಂದು ಇದನ್ನು ಮಧ್ಯಮಾದಿ ಎಂದು ಕರೆಯುತ್ತಿದ್ದರು.

0: ಯಕ್ಷಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರ ರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆ ಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.
1: ಕೇಳುಗರೆ, ಮತ್ತೆ ಭೇಟಿಯಾಗೋಣ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ. ನಮಸ್ಕಾರ
2: ಕೇಳುಗರೆ, ಇದುವರೆಗೂ ಯಕ್ಷ ಸಂಗೀತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದ್ರಿ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಾಣಿ ಸತೀಶ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಡಾಕ್ಟರ್ ವಿ ಕೃಷ್ಣ, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ವಾಣಿ ಸತೀಶ್ ತಮ್ಮ ಹಾಡುಗಾರಿಕೆಯನ್ನು ಮುತ್ತಯ್ಯ ಭಾಗವತರ್ ವಿರಚಿತ ಭುವನೇಶ್ವರಿಯ ರಚನೆಯೊಂದಿಗೆ ಆರಂಭಿಸುತ್ತಿದ್ದಾರೆ. ಮೋಹನ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you vocal rendition by Vani Satish. Accompanists are on the violin Vidwan Mysuru Ardayakar, on the mridangam Dr. V. Krishna, and on the marching B.S. Arun Kumar. Vani Satish begins her vocal rendition with the composition of Muthaiya Bhagavathar, set to Mohana Kalyani Raga Adithala Bhuvaneshwariya.

ಎಚ್ಚರದಲ್ಲಿ ನಡೆಮನವೇ ಪುರಂದರದಾಸರ ದೇವರನಾಮ ಮುಖಾರಿ ರಾಗ ಮಿಶ್ರ ಚಾಪುತಾಳದಲ್ಲಿದೆ. ವಾಣಿ ಸತೀಶ್ ಕನ್ಕ್ಲೂಡ್ಸ್ ಹರ್ ವೋಕಲ್ ರೆಂಡಿಷನ್ ವಿತ್ ದೇವರನಾಮ ರಿಟನ್ ಬೈ ಪುರಂದರದಾಸ. ಎಚ್ಚರದಲ್ಲಿ ನಡೆಮನವೇ ಸೆಟ್ಟು ಮುಖಾರಿ ರಾಗ ಮಿಶ್ರ ಚಾಪುತಾಳ.

ಇದುವರೆಗೂ ವಾಣಿ ಸತೀಶ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಡಾಕ್ಟರ್ ವಿ ಕೃಷ್ಣ, ಮೋರ್ಚಿಂಗ್ ಬಿಎಸ್ ಅರುಣ್ ಕುಮಾರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by Vani Satish. Accompanies were on the violin Vidwan Mysore R. Dayakar, on the mridangam Dr. V. Krishna and on the marching B.S. Arun Kumar. This program is a contribution of Akashwani Bengaluru, anytime, Indian music.

0: 4.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಅಹಿರ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ರಾಗ್ ಅಹಿರ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕದಲ್ಲಿ ತಬಲಾ ಸಹಕಾರ ನೀಡಿದವರು ಶರಣ್ ಕುಮಾರ್ ಗುತ್ತರಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಮೋಸಿನ್ ಖಾನ್ ಅವರ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶರಣ್ ಕುಮಾರ್ ಗುತ್ತರ್ಗಿ ಅಂಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೋಸಿನ್ ಖಾನ್. ರಾಗ್ ನಟ್ ಭೈರವ್.

0: ಇದುವರೆ ಮೋಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೋಸಿನ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಎಚ್.ಎಸ್. ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಮೊದಲಿಗೆ ಕೇಳೋಣ ಸರಸೀರು ಹಾಸನ ಪ್ರಿಯೆ. ನಾಟರಾಗ ಆದಿತಾಳದಲ್ಲಿದೆ ಪುಲಿಯೂರು ದೊರೆಸ್ವಾಮಿ ಅಯ್ಯರವರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ಅ ವೀಣಾ ರಿಸೈಟಲ್ ಬೈ ಶ್ರೀನಿವಾಸ ಪ್ರಸನ್ನ. ಹಿ ಇಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಎಚ್.ಎಸ್. ಕೃಷ್ಣಮೂರ್ತಿ, ಆನ್ ಘಟ ಬೈ ನಾ ಗುರುಮೂರ್ತಿ. ಶ್ರೀನಿವಾಸ ಪ್ರಸನ್ನ begins his veena recital with the composition of Puliyoru Doraiswamy Ayya, Sarasiru Hasana Priye, set to Nataraga Aditala.

0: ಇನೀಗ ಬಿಲಹರಿ ರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ ನಾ ಜೀವಾಧಾರ.
1: ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ನಾ ಜೀವಾಧಾರ ಸೆಟ್ಟು ಬಿಲಹರಿ ರಾಗ ಆದಿತಾಳ.

0: ಈಗ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಾಮವ ಮೀನಾಕ್ಷಿ. ವರಾಳಿ ರಾಗ ಮಿಶ್ರ ಛಾಪು ತಾಳದಲ್ಲಿದೆ.
1: ನಾವು ಮಾಮವ ಮೀನಾಕ್ಷಿ ಸೆಟ್ಟು ವರಾಳಿ ರಾಗ ಮಿಶ್ರ ಛಾಪು ತಾಳ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನು ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಓ ರಂಗಶಾಯಿ ಕಾಂಬೋಧಿರಾಗ. ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ.
1: Dear listeners, you are listening to a Veena recital by Srinivasa Prasanna. He is accompanied on the mridangam by H.S. Krishnamurthy, on ghata by Na Gurumurthy. Continuing the program, Srinivasa Prasanna now presents a composition of Tyagaraja, O Rangashayi, set to Kambhodiraga Adithala.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಪ್ರಸನ್ನ ಅವರಿಂದ ವೀಣಾ ವಾದನವನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಹೆಚ್.ಎಸ್. ಕೃಷ್ಣಮೂರ್ತಿ ಅವರಿಂದ ಮೃದಂಗ, ನಾಗುರುಮೂರ್ತಿ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program you were listening to a Veena recital by Srinivasa Prasanna. He was accompanied on the Mridangam by H.S. Krishnamurthy, on Ghata by Na Gurumurthy. This Carnatic classical music program is a contribution of Akashavani Bengaluru, Anytime Indian Music.